ಒಂದು ಮಮ್ಮ ದಡೆ ಘ ಘಡ್ಯಾಳ ಹ ಥವಾ ಬಾಳ್ಗದಿ ಖಟ್ಯಾಳ ತದಿ ಮಲ ಹವಾ ಬಾಳ್ಗದಿ ಖಟ್ಯಾಳ ತದಿ ಮಲ ಹವಾ